0: ನವ್ವಿದ್ದೀನಿ ಮೇವಾಗಿ.
1: ಸರಿ
0: ಅವನ ಮೇವ್ರು ಹಿಂಗೆ ಹೋಗ್ತಾರೆ ಫೋನ್ ಮೇ ಕೊಡಪರಿಗಿ ನಮ್ ಕತ್ತಿಗಿರೋಯ್ ಯಾ ಕತ್ತಿಗಿರೋಯ್ ಕುನಪೆ ಮೇಯೋ ನಮ್ ತಪ್ಪ ಮೇಕಂದಿ ಎರಡು ತರಿಕೆ ಪರಾನ್ ಕತ್ತಿಗಿರೋಯ್ ನಕೊಯ್ ಎಂ ಕೊರಕ ಕ್ವಶನ್ ಮನ್ವೇ ಎನಪೆ ನಮ್ ಕತ್ತಿಗಿರೋಯ್ ನ ಒಂದಿ ಪಕಂತಾಯ್ಯು ಯಾರು ದಿನ ಮೇವ ಆಗಿ
1: ಹಲೋ
0: ಮೇವ್ರು ಹಿಂಗೆ ಹೋಗ್ತಾರೆ ಫೋನ್ ಮೇ
1: ಅಂಪೋ
0: ಕೊನೆ ಮೇವ್ರಿ ಅಂಪೋ ಯಾಕೆ ಸಿರಕಿ ನಕೊಯ್ ಅಂಪೋ ಹಾಂ ತಗೋನ ಅರನ್ ta kampana ke te eso wi are yamena yante mise
1: to
0: ko ay rangis roi tere kya to ko ay kan kom gat giro me kan
1: ay ra bara ne ay sabun gat giro ay mo de na ke ya pung te pung ay dan pure isinen gat giro ne o ay tanga darak
0: ಕೊರಪರಿಕಿ ನಮ್ ಕತ್ತಿಗಿರೋಯ್ ಎರಡು ತರಿಕೆ ತಿಪನಾನ್ ಕತ್ತಿಗಿರೋಯ್ ನಕೊಯ್ ಮೆನ್ ಅಮ್ ತವ ಮೇಕನ್ ನಿಂತೆ ಪಕಂತಾಯ್ಯು ಎರಡು ತರಿಕೆ ತಿಪನಾನ್ ಕತ್ತಿಗಿರೋಯ್ ನಕೊಯ್ ಅಮ್ ಕುರ ಕೆ ಕ್ವಶನ್ ಪ್ಯಾನ್ ಮನಿವೆಯ್ಯ ತಗಂತರಿಂಗ ಬಾಬು ಪ್ಯಾನ್ ಕುಕುರೈ ನೋರಾಯ್ ಅಂತೆ ಪಕಂತಾಯ್ಯು ನಕೊಯ್ ಕೇರೋ ಕೊಂದಂಗನ ಪ್ಯಾ ಪನಾಮ್ ಕತ್ತಿಗಿರೋಯ್ ತೌರಾಯ್ ಡೇಸ್ಕೋ ಯೋ ನರ ನಮ್ಮ ಪಂತರ ಪೋ ನರ ಇಸುವ ನಿಮ್ಯಾವ ಆಕೆ ತಪ್ಪರ ಓ ಆ ಇಸುವ ನಿಮ್ಯಾವ